ma bia weni enko ho anso mama weni baso na ye ni ye ba frem ya damas ba frem ya dayas ye good ati mama si mama ye no na fi ye enko radio say ye ma mokra nyela.